ಕನಾಯಕಂ ಇಲೇಶ ವಂಶ ಮಂಡನಂ ಮಹೇಶ ಜಾಪ ಖಂಡನಂ ಮುನೀಂದ್ರ ಸಂತರಂಜನಂ ಸುರಾರಿ ವೃಂದ ಭಂಜನಂ ಮನೋಜ ವೈರಿ ವಂದಿತಂ ಅಜಾದಿದೇವ ಸೇವಿತಂ ವಿಶುದ್ಧ ಬೋಧ ವಿಗ್ರಹಂ ಸಮಸ್ತ ದೂಷಣಾಪಹಂ ನಮಾಮಿ ಇಂದಿರಾಪತಿಂ ಸುಖಾಕರಂ ಸತಾಂ ಗತಿಂ ಭಜೇ ಸಶಕ್ತಿ ಸಾನುಜಂ ಶಚೀಪತಿ ಪ್ರಿಯಾನುಜಂ ತ್ವದಂಗ್ರಿ ಮೂಲಯೇ ನರಾ ಭಜಂತಿ ಹೀನ ಮತ್ಸರ ಪತಂತಿ ನೋ ಭವಾರ್ಣವೇ ವಿತರ್ಕ ವೀಚಿ ಸಂಕುಲೆ ವಿವಿಕ್ತವಾಸಿನಃ ಸದಾ ಭಜಂತಿ ಮುಕ್ತಯೇ ಮುದಾ ನಿರಸ್ಯ ಇಂದ್ರಿಯಾದಿಕಂ ಪ್ರಯಾಂತಿ ತೇ ಗತಿಂ ಸ್ವಕಂ ತಮೇಕಮದ್ಭುತಂ ಪ್ರಭುಂ ನಿರೀಹಮೀಶ್ವರಂ ವಿಭುಂ ಜಗದ್ಗುರುಂ ಚ ಶಾಶ್ವತಂ ತುರೀಯಮೇವ ಕೇವಲಂ ಭಜಾಮಿ ಭಾವವಲ್ಲಭಂ ಕುಯೋಗಿನಾಂ ಸುದುರ್ಲಭಂ.

ಈ ಭಗವತಿ ಮಹಾಶಕ್ತಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಿಕ ವಾಕ್ಶಕ್ತಿ ಕೈರೆ ಆಶೆ ಹೂ ರುದ್ರೋ ಅನೇ ವಸುದೇವೋ ರೂಪೆ ತಥಾ ಆದಿತ್ಯ ಅನೇ ವಿಶ್ವೇ ದೇವೋ ರೂಪೆ ವಿಶ್ವದೇವೋ ರೂಪೆ ಸಂಚಾರ ಕರುಷ ಹೂ ಮಿತ್ರ ವರುಣ ಇಂದ್ರ ಅಗ್ನಿ ತಥಾ ಬೆ ಅಶ್ವಿನಿ ಕುಮಾರೋನೆ ಧಾರಣ ಕರುಷ ಆ ವಾಕ್ಶಕ್ತಿ એ મહાન વ્યાપક શક્તિ છે ને ઋગ્વેદમાં આ દિવ્ય ઉદ્ગારો એ માટેના મળી આવે છે તો એ જ મહાશક્તિ જેની માટે દેવી અથર્વશીર્ષ કહે છે તેમ